Yukri yesu ti ukre duon pedang duona lo er luona mole ni bin bin bin ni lare do kachetware yudikuni ye ginora me ogudu kuoni ni ye gam